0: ಊರಿ ಒಂದೇನ್ ಇಂತೆ ಇನ್ನೇತಕ್ಕೆ ಮೋಹನಾಂಗಿ.
1: ಓ ಮೋರಿ ಬುಲ್ಬುಲ್, ಓ ಮೋರಿ ಪ್ಯಾರಿ, ಅರೆ ಆಜಾ ಇಧರ್ ಮೋರಿ ಜಾ, ಮೈಂ ತೋ ದಿಲ್ಲಿ ಕಾ ಬಾಂಗ್ ಕಾ ಜವಾನ್.
2: ಅಚ್ಚಾ, ದಿಲ್ಲಿ ಕಾ ಬಾಂಗ್ ಕಾ ಜವಾನ್, ನಾನ್ ಬಡನಾಟ ಮಾವೇನ್. ಹಲ್ವಾ ಪೂರಿ ಗರಂ ಜಿಲೇಬಿ ಗುಲಾಬ್ ಜಾಮುನ್ ಬಾಲು ಶಾಹಿ ಪೇಡಾ ಬರ್ಫಿ ತುಜೆ ಚಾಹಿಯೇ ಕೇಲೋ ಅಭಿ.